ಸ್ವತಿ ಅಪ್ಪ ಮಿನುವಂದ ಶನೋಂದ ಸಂಜೀವ ಸೋಲೆನ್ನ ಮರ್ವಿನ್ನ ಅಮ್ಮ ನವಿದ ಮಾಣಿಸಾಶಿಕ ಆಣಾಮೇಲು ಜ್ಯೋತಿಸನ್ ಕೋಮಣಮ್ಮ ರಿವೆನ್ನ ನೆನೊಮ್ಮ ಯಾನಾ ರುವೆನ್ನ ರಿಯಾ ஆகியோரின் சார்பிலும் பட்டுக்களை கூறுகின்றார்கள்.